ಚಚಮೇವ ನಸ್ಪತಯೋ ವನಸ್ಪತಯೋ ಮೇ ಚಚಮೇವ ನಸ್ಪತಯಃ ಮೇ ವನಸ್ಪತಯೋ ವನಸ್ಪತಯೋ ಮೇ ಮೇ ವನಸ್ಪತಯಶ್ಚ ಚ ವನಸ್ಪತಯೋ ಮೇ ಮೇ ವನಸ್ಪತಯಶ್ಚ ವನಸ್ಪತಯಶ್ಚ ಚ ವನಸ್ಪತಯೋ

ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ ಬಬರಿ

ಸ್ವೇಭಿರಋಷಿಭಿಃ ಋಷಿಭಿರೀಡ್ಯಾಃ ಋಷಿಭಿರಿತ್ಯಋಷಿಭಿಃ ಈಡ್ಯೋ ನೂತನೈಃ ನೂತನೈರುತ ಉತೇತ್ಯುತ ಸ ದೇವಾನ್ ದೇವಾಂ ಏಹ ಏಹ ಇಹ ವಕ್ಷತಿ ವಕ್ಷತೀತಿ ವಕ್ಷತಿ ಅಗ್ನಿನಾ ರಯಿಂ ರಯಿಮಶ್ನವತ್ ಅಶ್ನವತ್ ಪೋಷಂ ಪೋಷಮೇವ ಏವ ದಿವೇ ದಿವೇ ದಿವೇತಿ ಅಗ್ನಿನಾ ರಯಿಂ ತಿರ್ಷಿಭಿಃ ಈಡ್ಯೋ ನೂತನೈಃ ನೂತನೈರುತ ಉತೇತ್ಯುತ ಸ ದೇವಾನ್ ದೇವಾಂ ಏಹ